ಕೆಳಗೆ ಲಾಕ್ಡೌನ್ ಬಿಟ್ಟು ಅವ್ರು ಸಾಕ್ಸ ಹೋಗಿ ಅನ್ನ ಸಿನಿಲ್ಲ ಅವ್ರು ಚೌಕೆ ನಾನು ಪೇನಿಕ್ ಪಟಾನ್ ಸಿಲಲ್ಲ ಹೋಗಿ ಅನ್ನ ಅಬ್ಲಿಂಗ್ ಟಮಾನಿಕೆ ವಲ್ಲ ಅಮ್ಮ ಕಚಂಗ್ ಮ್ಯೂನಿಟ್ ಸಂಗ್ ನಾ ತಮ್ಮ ಆಗ್ಲು ತಲು ತುಂಗ ಸುಲ ಮಿಗಿಚ್ಚಿ ಟು ಸೈಯಕ್ ಸಮಿನ್.